ಸಾನಿ ಸನಿ ಸನಿ ಪದ ಮ ಪಗ ಮಗರಿ ಸಾ ತೂ ಸಗ ಪದ ಪದ ಮಾ ಪಾ ಮಾ ಪ ಗ ಮಾ ಮಾ ಮಾ ಗರಿ ಗದ ನಿರ್ಧಾರ.